0: ಅತ್ತಗಿಡದಾ ಥ್ಯಾಂಕ್ ಯು ನಿಂತ ಗಿಡದಿ
1: ಶಾವ
0: ತತ್ತಗಿಡ ತಿತ್ತಿ ನಿಮಿದ ಕಿಕ್ಕಿ ಗಿಡದ ರೊಂಬ ಸಿಕ್ಕುದಡ